ಬಟ್ ಅವರ ನಾಕೋಯೇ ಆಪೆ ಭಕ್ಷೆ ಮೇಲೆ ಪರಂಪರಾಪತ ಹೋಯೆ ಸಾಚಾ ಸಾಹಿಬ ಮಾರೋ ಸತ್ಗುರು ದಿಯಾ ದಿಫಾಯ ಅಮೃತ ವರ್ಷ ಮನ ಸಂತೋಖಿಯ ಸಚ ರಹ ನಿವಲಾಯ.